0: ನಾಯಿ ನಗವಲ್ಲಿ ನಗರ ದುಗ ಪದರ ಜಂಗಳ ನೆಲದ ಬಿಹದರ ಬಗದಿ
1: ಕೀಳಗಿ ನಗವಲ್ಲಿ ನಗರ ದುಗ ಪದರ ಜಂಗಳ ನೆಲದ ಬಿಹದರ ಬಗದಿ
0: ಗಳರು ಮರಳು ಕೆಲಗಡೆ ದೂದು ಬುದುಕು ನಗವಲ್ಲಿ ನಗರ ದುಗ ಪದರ ಜಂಗಳ ನೆಲದ ಬಿಹದ